0: ಕರ್ಕೊಂಡ್ ಬಂದಿದ್ದಾರೆ.
1: ಸೂರಕ್ಕಿದ್ದಾರೆ ಇನ್ನಾಯ ಇದು. ಯ ಕಚತುರ ನಾರ ಅಮ ಜೋರೆಗನೈತಿ.

0: ಚತುರ ಏಕ ಪೇರಾಯ್ನ ಯಾ ಗೋಡಾ ಬೋಲ್ಲ ಯಾ ಚತುರ ಬೋಲ್ಲ
1: ಎಕ ಚತುರ ನಾರ ಕರ್ಕೆ ಸಿಂಗಾರ ಎಕ ಚತುರ ನಾರ ಬಡಿ ಹೋಶಿಯಾರ ಮೇರೆ ಮನ ಕೆ ದ್ವಾರ ಯೇ ಭುಸತ ಜಾತ ಅಪನೇ ಹಿ ಜಾಲ ಮೇ ಫಸತ ಜಾತ ಹಮ ಮರತ